0: ಐಗೆ ನೀವು ಬರುಗು ಅವತ್ತಿ ತನಿಯಗು ಊರಿ ಸಮರಿನ ತೋಲು ಹೆಸುಸು
1: ಇದ ಲಾಗೆ ಬಮ್ಮನಿ ಹಾ ಬೈದು ನನ್ನು ಮಾ ಲಾರಿಗೆ ಹುರಿ ಮಾ ನುಗೆ ಸಮಾರಿಯನ್ ಮೀಸೆ ವಾತ್ಯಗ ಹುರಿ ಹೋಂಗು ಹಮ ಸಮಾರಿಯನ್
0: ಅವ ಲರಿಯಗು ಹೆಸುಸು ತು
2: ನು ಹಮುಗ ಸುಬುತಿ ಬಾನಿಯ ದೇವ ನೀಲೆ ಲೀಚು ಬೈ ಪುಂಗಿಯು ಸುಬುದಿ ಬೈ ಹಮುಗ ಕಾತಿ ಲಾಲೆ ಅಮುರಿ ಹಬೈ ದುನ ಬೂಮಾ ಬಮೋಯಿ ಹಾಯಿ ಹಮುಗ ನೂಮಾ ಅಬ ಹಮುಗ ನೀಚುಗು ಅಬ ಲೂಯ ರಿದುನ ಲೆ ಗಯಾರಾತಿ ಲೀಚುಗು ಇಬಾಗರಿ ಬೂ ಬೂ
0: ಅವ ತನಿಯ ಗೋಲು
3: ಊವಗು ಬೈತಿ ಕಾಬಲ್ಲ ಆವು ಬದಾಬುರ ದೂನ ಅನಿ ಹುಲಿಲಿ ತಿಫುಸುಲೆ ಇದ ಲುಬಾತಿ ಬೀಚುಗು ನಿ ಲೂಯರಿ ದೂನ ಲಿಗಿಯನ್ನು ಹಕೋವು ಲೇ ಮೆಹ ವಗುಚ ಈಗಿರು ಬಲ್ಲಿ ಫೂಸುಲೇವು ಗುರಾತಿ ಮೆಹ ದೂನ ಲೀದಾಗೆ ಹೌ ಸು ಲಿರಾಹಿಯ ಹಾಮ ಲಿನಿ ಬಾಫಾಗು ವೈರಿಗು ತಿಬು ಫುನಾಗೆ ಸುಗಿ ಲಾವು ಹಕೋವು
0: ಅವ ಲರಿಯಗು ಹೆಸು ಸುತ್ತು
2: ಸುಹಾ ಆತು ತಿಯ ಲೀದಾಗೆ ದೂನ ಲೇ ಅಮಾಗ್ರ ಬುದ್ಧ ಯಾಬ ಅಹಿಲೆ ಆತು ತಿಳಿದಾಗೆ ದುನ್ನಲೆ ನೀಚುಗು ಬೈ ಮಸಾಂಡಿರು ದುಗಿಯಾಲಿ ಮೇ ಮಾಗರಬು ಲದಗ ದುನ್ನಲೆ ಲೂ ಬೈ ನೀಚುಗು ನಿಲ್ಲು ಗೇಸೆ ಸೇಬೆ ಲೀದಾ ಲೂ ಲೀಚುಗು ಈ ಬಾಗರಿ ಮಗು ಮುಚ್ಚತಿತ್ತಿಲು
0: ಅವ ತರಿಯ ಗೊಲ್ಲು
3: ರೂಬೈ ದುನ್ನಲಿಗೆ ಅನ್ನು ಮಸಾಂಡಿರು ದಿಗಿಯ ನಾಮುಗ ಮಾಗರಬು ಮಿಯಾಬಿ ನುಗುಯ ಮೇ ಯಾಫೂಸುರು ಗದಾಬುರ ದೂನ
0: ಅವ ಲರಿಯ ಗು ಹೆಸು ಸುತ್ತು
2: ಬೈ ಬಾ ಓಗೈ ಬೂಮರಿ ಅಬ ಮೇ ಬಿಯಾಬಿ
0: ಅವ ತನಿಯ ಗೊಲ್ಲು
3: ಮಾ ಮರಿತಿನ
0: ಅಬತಿ ಲನಿಯಗು ಹೆಸು ಸುತ್ತು
2: ಬಿನಾರು ಲೌ ಬರಿಯಗು ಲಾಗು ಮಾಮರಿ ಬಾ ಲದಗ ಸೆಂಗ್ ಹಣ ಉಗುನಿಯ ಉಮತಿಯ ಬಗಾನವು ಅನಿ ಮಾಮ ಬೂಮರಿ ಲೌ ಮಬಿ ಬಗಾನವು ಎತ್ತೋ ಇನಾರು ನಿಲೆ ಬರಿಯಗು ಬೈ
0: ದಾ ತಗಾಬು ಬಾಲಿ ಊರಿ ತೋ ಕತಿಲೆ ಅವ ತನಿಯಗುಲ್ಲು
3: ಅಫಿನ್ಯತ್ ನ ಲಾಗು ಪ್ರೊಫೆಟ ಬಾ ವಗೀಚಗು ಹಾ ಸಮಾರಿಯನ್ನ ಹುದುಗು ಅತಿಯ ಮೆಹಲ್ಲು ಬುಂದಿಯು ಯಾ ಲುವಾಗು ಉಬುಲಿಗಿತ ಆಹೆ ಹುಗುಯ ಹುರಿಯು ಅರಿಯ ಗತನ್ ಲುವಾಗು ಹೆರುಸಲೇನ್ ಲಾ ಫುಲಾಸು ಲೇ ಲೂಂಬ ನ್ಯೈ ಲಾ ವಾಹು ದುರಗುವ ಲೂಂಬುಂಗಿ
0: ಅವ ಲರಿಯಗು ಹೆಸು ಸುತ್ತು
2: ಅಫಿಯ ಬಾನು ರಘು ಅನಿತ ಬಿಲ್ಲಾ ದಾ ಲೂ ಹಾಹು ದುರಗು ಲೂ ಬುಂಗಿಯು ಮೀದಿಗ ಹುಗುಯ ಲುವಾಗು ಉಬು ಲೀಗಿತ ನಿ ಹಿರಿ ಹೆರುಸಲೇನ್ ಹುಗುಯ ಸಮಾರಿಯನ ಇಬಿದಿಯತಿ ಹೂ ಕಾಲಾವು ಹಾಹು ದುರಗು ಅಹಿ ವಗಿಯ ಸುಬುದಿ ಒಮುತಿ ಕಾಲಾವು ವಾಹು ದುರಗುವ ಲದಗ ಹಾದಾಗೆ ಹುರಿಯು ಲಿಯಾಬಿಯ ಸಾಲ್ ಬರುನಿ ಲಚಿಲುರ್ಬ ಔರ ಅನಿ ಅನಿಹ ಔರ ಲಿಗಿಯ ಲೋ ಲಾಹು ದುರಗುವ ಬಲ್ಲಾ ಲೂ ಬುಂಗಿಯು ಲೌ ಸೀಫಿರಿ ಲುಮ ಇನಾರುನಿ ಲದಗ ಇತರ ಲಿಯ ಲಬು ಸೆರು ಉಗು ಚಿಲಿ ಲೋ ಲಾಹು ದುರವಗು ಲು ಸೀಫಿರಿ ಬುಂಗಿ ಅನಿ ಹಾವು ದುರಗು ಬಯ ಲು ಲೂತಿ ಹದುಗುನಿ ಲೌ ಸೋ ಹಾನಿ ಸೀಫಿರಿ ಲುಮ ಹನಾರ
0: ಅವ ತನಿಯ ಗೊಲ್ಲು
3: ಸುಬುದಿ ತಿನ್ನು ಲುವಾಗು ಲಿಯಾಬಿ ಬಲ್ಲಾ ಕ್ರಿಸ್ತು ದಾಮೆ ತಿಲಿಯಾಬಿ ಲಫುನಾ ಗ್ವಾಗದು ಬೈ ಸುಂ ಕಾತೈವ
0: ಅವ ಲರಿಯ ಗೊ ಹೆಸು ಸುತ್ತು
2: ಔ ಕ್ರಿಸ್ತು ಬೈ ಲೆ ಮೆಮೆ ಅಯಾನು ಹಬೈ ಬೂಮ
0: ಲಿಗೆತಿ ಹಚ್ಚಿಲು ನಿಲ್ಲಾನಿ ದಿಸಿಪುಲು ಅವ ತವೈರಿ ದುಹನಿಗಿಲ್ಲಾವು ಹದ್ದಾರಿನು ಹೆಸುಸು ಅದ್ದಿ ಮುರೆ ತುಮ ಅಬ ಊರಿ ಊ ತಿನ್ನಿಯಾ ಬಾ ಗನಿಗಿತಿಲು ಲಾಲಿಗುದ್ದ ಹಾ ಕಾಲ್ನ ತಪುಸರು ಬೈ ಓ ಕಾಲ್ನ ವಾಗು ಲಯನು ಹೊತ್ತುಮ ಅವ ತಿತ್ತಿಗರು ನಿವರಿ ತುಗಿಯ ತಾಗ ಇದ್ನ ಅವ ತಿದಿ ಉಬುರುಗು ಓಗಯ ಗ್ರಿಗೆ ಅವ ತರಿಯಗು ಹೋಂ
3: ಹಿಗೌ ಗು ಹರಿ ಹಾ ಬಾ ಎಯರಿ ಅರಿಯ ಗು ತಿಸ್ಸುಂ ಕಾತ ಇಲ್ಲೆ ಅದುಗ ನಾಲಿ ಬೈನು ಮಮ ದುಗು ಫುನ ಸಾಲಿಗೆ ಕ್ರಿಸ್ತು ಬೈ
0: ಅವ ದಿ ಹೋ ದಿ ವಾ ಉಬುರುಗು ಗೆಲು ಲೆಂಗಿ ಹಿ ಲು ಬೈ ಹೆಸುಸ್ ಅನ್ಯ ಹ ತಿಬ್ಬು ಗು ದಿಸಿಪುಲು ಗು ಅಯುಮುರು ಗಲು ಹೆಸುಸ್ ಲು ಲೈಗಿ ಲನಿಯ ಗ ಹೋಂ
2: ಅನಿ ಆಬ ಐಗಿ ನಿ ನುಮಲೆ ಇಬಿ ದಿಯತಿ ಹೋಂ
0: ಅಬ ದಿ ಹಗುಬ ಸರು ದಿಸಿಪುಲು ಗು ಆಲ್ಗ ದಗು ಹಾ ಮಗುವ ಅಬ ಹನಿಯ ಗು
4: ಮಾಫು ನಸ ಬರುಹಿ ಹೇಗಿ ನಿಲು
0: ಅವ ಲರಿಯ ಗು ಹೆಸುಸ್ ಹೋಂ
2: ನದಗು ನಿ ಲುಗುಂದ ಲೆವನ ಹಬಾಲಿನ ಲುಮ ನಗು ಮುಚಿ ನಿ ಲುವಾದಿ ಮರಿ ಲಿಗಿಯ ನೈಗಿ ಬೈ ಹುಗು ಯಾರಿಯ ಗತು ಮೇಗೆ ಇಗಿ ಲಿಗಾದರ್ ಹಾತಿ ಲುಬಾ ಲುಬಹನೆ ಆಹಿ ಆವು ನರಿಯ ಹರೆ ಹೋಂ ಅರಿ ಹುಮೈ ನಾದ ಲಿದಾನಿ ಹಲಿ ಲುಬ ಹೋಂ ರಸಿಬಿ ಲಾಲಿ ಅಲುಬ ಹತಿ ಲಫೈ ರುವಾಹ ಅನಿ ಅಲುಬ ಹಾಲಿ ಇ ಲಾನಿ ನೈ ಬಾಗರಿ ಮಗುಮು ಚಡ್ಡಿತಿ ವೆ ತೋತಿ ದಾಂದು ಅಬು ನಗುತಿ ಕೈ ಅಲುಬ ಹತಿ ಗುಂದಾಗುವತಿಯ ಲೀದ ಆಬ ಕೈ ಲುಬೈ ಬೈ ಲಾರಿಯ ವಗು ಅಮುಲೆ ಅಬು ನಗು ಬೈ ಅಮುಲೆ ಅಲುಬ ಹಬೈ ಔನ ಹನಾದು ಅಲುಬ ಹಲೆ ಯೇ ಲುಬೈ ಮಾಬು ನಗು ಹುಮಾ ಆಮು ನದಾಗಿ ಮಿ ಬಾಯ ಅನಿ ಹುಗುಯ ಅಲುಬ ಹಬಾಲಿ ಲೆಬೆಗಿ ಹವಾದಿಗಿ ಮರೆ
0: ಸರಗುಹಾನ್ಯ ಲೀಲ ನ ಫುಲಾಸು ಲಿಗಿಯ ಲೇಲಾನಿ ಸಮಾರಿ ಅಫಿಯರು ತಿಯ ಲುವಾಗು ಹೆಸು ಸುಲಾವು ತನಿಯಗು ಊರಿ ತುಗುಯ ಹೋಂ ಲುವಾಗು ಅನಿಯ ಗಲ್ಲಾನಿ ಸುಲೆ ಅದುಗ ತಾಲಿ ಬೈತು ದಾತಿಲೆ ಹಚ್ಚಿಲಿರು ಬೈ ಸಮಾರಿಯನ ಲೇಯಿ ಲುಬೈ ಹೆಸುಸು aba hayumuro gunu lu lere denu hama aba lere denu bia be yunye aba ya hafinya no saragu grigia dale hagabu bali le lariye gube aba ti hariye gutu uri tuguya
2: mama rigale logle bariye gube mu finyara ladiga agamba wa mali ginye lumagi ani subuti wa muti logo ligie la kristu bele la salba hobo
0: bia be yulariye aba lafri do jesusu samaria gi aba la sigiruni luwe yesu lobo ngu galilea. Midi iti la gaira, kai la niye guni Yesusu guanari. Luago, mebere se onwa tila, la waba profeta la gaira guanari. Da la chile ribai galilea, resibi hamuti lila na fula subuida. La diga nyidu hama gie, lida lufedu luwe yuri esefuru ni Jerusalem. Ani yariha hamuti sunle, la diga bai lida fedu ligia. Aba iti la giri budu Yesusu, lida fulasu le kana le lida bai galile le nyei lubai la sali le guaga da duna lu dimeime nyei nyei ti aba wuguri weiri guti na dagi me ti luma urui aniha aba lira sandi di lida fulasu le giri bai kafaru nao da la gambo bai wuguri ligia logo nyei bihe lila Jesus hudea gen lu galileo aba lidi arihe aba la yumra gun lu lidi lubie lu larei da guaga da ni lira la diga madise lila lun lowe aba la riego Jesus lo
2: hugu ya ha umari hi sei ne luma milagro ma finya to
0: la riega bugri lige lo
4: keimo furese lu baragen lowe nira
0: aba la riego Jesus lo
2: giribu babu bion are ta kwali biro
0: aba la finya no bugri lige lo agule la riego be Jesus lo aba lidi da la yara fadu bai tun luba aba hayabi lumusu ni lubano aba hariye gulu
4: arei da guali bira
0: aba lal gudunia kala ora la gome sere lira arei da aba hariye gulu
2: gunyar la dan ra bara bu mayu la gidara bire wolwai
0: aba larita gunni lo agu ligia la ora la niye gu Jesus lo lo agu arei da guali la lira aba la finye no lo agu Jesus hausun tila na luba ligia libia ma seini le la dugbe Jesus dale la giri budu bai hude agie lu Galileo.
5: San Juan, capítulo 6.
0: La rigie abalidi Jesus lo bua furugunduna le Galilea. Le meme gie duna le giri bai Tiberias. Sara guhaya grigia afala ruti la duga. Hari hini buri milagru le la dugu bai. Lau la rei da guagu dunia sandi tia. Abati la wari nu Jesus lo agu aba wubi. Aba la nyuru nye hama landi disipulu. Dali gia jarapa li luwe yuri esefunu ni. Le hafedu huri. Dala rihi be Jesus luagu saragu haya la grigia pala biti. Aba la riego lu Felipe.
2: Aleba sa wagani haigi ni hong songu rigi ha.
0: La riego bali lira lurugu la gambu kabala la riega Felipe. Jesus subudi lali buga kabala la digu. Aba la riego Felipe lu.
6: Ni bien san fiadil fein logo bon le tafane honiwa murusu murusu hada sun grigia ha
0: abat laria go andres aba ye hada ge discipulo le le mole simon fedro no
7: ani haba ira hya anu hiseng do fein luma hama bia udre gama lumo logo belira hon sarago grigia ha
0: abat laria go Jesus
2: ani go ma hon songo belo hanyoro
0: Yeye nuhawara sengu milu ugunia bogudi hawe unia hama irahuna. Kaiti nyeye ila saragu sagadi didafulasu ligia aba hanyuru. Aba tilanugu nu Jesus ufei luha bulugu. Lari gie lichugu atengiru ni lubungi aba lichugu nuhon landi disipulu. Aba hafani hanu disipulu guhada sung hanyumba. Ligie meme la duga hao udura. Ruina lei sung le abusa irube hon. Dale kimule ya aba la niego Jesus ho lani discipulo go
2: abota ho mai son le igre go bay me feri dino lamo ga ni kata
0: aba habuda hani aba habu che gdu du su fani e la ti fe fe le igre go bay ti da ge seng fe dati le hari hi bali gri ge milagro le la dug bay Jesus aba hani ye
2: inare ni logo ni hala profeta le me halu be le bi go go
0: Kaiti la subdiruni Jesus luagu busay hama hanuguni lau ere luhaduguni uruwe me aba lidi labu gwa luagu mwubu. Tale lagunye dubai aba haraga chulani disciple gularundun aba hadina guti don aba ugune aba hagume seru ahiro golo achilinu kafar naum buri galiti machili te jesus ham aba lagume seru garabali afuro go her aba lero gadu dale awasi luara sengu o sisi kilometro lege hari helia bi jesus tu agungune eibu gena lege bogudun aba hanufu de dagu aba lani go hom
2: manu de dahuma aule
0: aba ti heres biru ni lau gunda niti da ugune aba hachulu lidon flasule nyihi lubai hodin lida murusuor laruga aba hari gri ge haire de be lo ba furugo logu nyedu halabuga disipulu go ti da ugune to nyimbo ani tugiyer gu yonye ani midin la jesus ulhama Suti dalgia abatiabi gogune uburu getiveria silunido aba flaso yara faluleñi lubei hei gonfein largi le tengiru jesus tua dati hani begri ye logo uala jesus uñei nilani discípulo gu aba hadi na gutido ugune ipuritugu aba houdi kafar naumu aluhai ale la chilu lubei luba frugudona aba hadari nu jesus Aba hani gulo
8: maestro ida buga sambi abi
0: aba lariya go jesus ho
2: inar hau laula diga la hegi dari hakim le don halo hana mama la diga go fana da humani la nichi go buri milagro ma dihere da huma lo ago egi ni lega go mucha dite alo a huma egi ni le lani nei bagri ma go mucha dite dige egi ni le lo be nichi go ni hon aula le ro gugure la diga ro ali bungi ugu chilu bafo no lo nichi go ni ibagari lige
0: Aba ti haniya gollo
9: ida lubasa wadiga luwo di laule lubai be bungi
0: aba laniya go jesus ho
2: de la busa robo i bungi lu hafiero nuago aule louna habai
0: haniya gati no
10: kaba gi sei mi gayara barufu du won lu wafinya lu wago kage kata i badigu be oha mutumeha wagucha go fainto gilbo mana lida flas magaira wati keitania go nilerenu bungi ogu dalmotia fainto sielu gineto
0: Aba lariya go Jesus hon
2: ni naran hau lagu mama la Moises ichi gubaron fein sielu getu tugu ya hon nugu ti ichi gubaron fein sielu getu toti mati matu hon la duga fein to lichi gubungungiu tugu to arari lubon sielu gen ani rutu gie ipagari hon lila no ubo
0: Aba ti hariya go lun
9: rubu fein tugu ya hon sun anda
0: Aba lariya go Jesus hon
2: au fein to ichi gubon ipagari le nyubu iti numon malama dugu ya lime Le afinyo ni tinuago, mamagra budugu ya limegiye. Kaile nubai baihon, uguye mafinyo tu lawson ariha humadi na la, songurigi halichi kubaya nugu chinu, nyubi itianu, hati nyubi itianu mon mabugu nubanya. Mama niabi ya sielu gen luna dugu ni nugunda, niabi ya luna dugu ni lugunda leona habalina. Leti labusa ya rubai nugu chin leona habalina, lumeferi diru na niaba hata ge halichi kubaya nu. Lonsaraga darugunani elida ge owe ni lida melagu mohon uveyu. Le labusa rube leona habalina. Lonson laha nugut na kesi lirau bungio afin hagia nuago. Lonka bagari hama le magu mochadite. Ani na saraga du banya lida ge owe ni lida lagu mohon uveyu.
0: Aba hagume seru huriyo agulu liha luago Jesus laduga larinye gu luago ligie la feinto arari monsielu. Aba harinye gu.
7: Mafunage Jesus le lire Jose le. Subudi wa muti lugu shi tuma lugu shu. Ida liati larinya gubay, logu sielu ge la lararira.
0: Abati larinya gu Jesus hon.
2: Magulu luha huma nuago. Sinyati liabi ni aba numon, ahi mama lubay lanugu nbungi ugu chile launa habalina. Ani nasara gudubi lida ge oweni lida lagumu hon uvey. Larinya hari tida libru tohereru profeta go. Larufu tahaba bungi hon son gubay. Son lubay tihagambu bali bungi ugu chile, furende hagia luma gien, Nyumbu itia nomo. Mama hamuga tia luago anihe la arihe ti bungi ugu chile. Aule nyumbu ibeluma ge bungi yu. Auru ginyi arihe. Ninaru hau. Luago lela afinye ti nuagu. Kabagari ti le magumu chaditi. Au feni to ichi gubon ibagari. Houti hagucha gu feni to mana lida afulaso magaira wate. Ani lau son luwu ya rihi lagu wate. Gamalumon. Anuha feni to arari rubon sielu gien. Mawe gu hamamu ga ha eigit nya tita gien. Au meme fein wima tutuguya to arari rubon sielu gen. Le egi titida gen fein tuguya, la bagari do basun ada fein to lumbu nichugo no nugo bugu anargo nichugo beluga yara bela ha bagari do gurigi
0: abati here den huri odi mure ha hamagwa aba hariyego
11: ida lubasa leiga gudni le lugri guana rgwon
0: lariega jesus ho
2: ninar hau lago ahon la maigi lina ge nugo bo aule lero uguri matu humi menita ma bagari do badan le egi ti nugrugo gura le nita ka bagari ti le makumu chatite ani nasara ge dubi lida ge oveni lida lagu mohu vei lukundu egi ni le ti mati mati nugubu uni le ti mati mati nita le egi ti nugrugo gura le nita lida ni aba numa lida nugu ya aba luma itra ke lona hanina ugu chile vi mati ani ka bagari nugu ya lida gien itra meme gien le egi ti nida gien ka bagari bai nida gien anuha feito arari rubon sieluge houtin haguche ku feito mana lausun luyeri ilaguotin le egi titi dagin feito la bagri do balun sunda
0: lida adamri daguni tida haligli sihuri to kafar na umbon la rufu de jesus kateile saraguha ya hadage ha fala do balin jesus dale hagambo balin rufu dahanile abahaniye ko
12: ere gute rufu dahanile kabas anharalu
0: Aba la sub diruni Jesus luago hagul mehela lau kati ligie. Aba la niego ho.
2: Chuke kwa gudalu mutu san lira. Kaba hamuga funati Jesus sereda aha na hamuga hariha au ugiri garo wergeti. Amu deire nare gon sielu leme hengi lubai furumi. Ruti sifiri ipagari. Aha in ugrigu mebegiti nikata. Ani sumbri kate le narengu benhon lani na sifiri lumai ipagari. Ananyahi wahida agi mafinyeti.
0: Laduga luma gefrumieti da. Subudi lanya Jesusu katanya la mafinya maya luma kabala lugure aba la niego
2: ligan na niego bai hon luago sinyala liabi ni aba numo ahi mama lupai nugu chibungi agu wa rupai lu
0: luma geta ligia saragu hanya hada geha afala rubani Jesusu aba higiru aba maibu hanya la luma aba di la niego Jesusu hon duusu disipulu go
2: agi huguya busetu gina hidi noye
0: Avalona bo Simón, lariñen.
8: Kapa gia umo woudi, di muri burile bariñen gupay, lani na ibagari magumu chaditi. Wagia, afinye diva. Ani subudi wamuti, luago buguya la Kristu pa ilel irau bungiu vimati.
0: Aba lariñen go Jesus hon.
2: Masa au anua dirubadu dusu gupay huguya, lausun lira, ani abahita gien, lani mafia.
0: Da lariñen go bali Jesus lira, luago injudasi, Lelira Simón Iscariot. La diga ligia bala buga lugure. La usu abala hadage dus discípulo.
5: San Juan capítulo 7.
0: La rige su catele. Aba ebuga y ala Jesús. Lobo Galilea. Babu seru tilere de un judea. La diga habu seru huri u hafer un hilagube. Keiti yarafa lila aba. Lida ge ha fedu huri le giri bai fedu di basen aba hariye go la mule nulo
8: mere de revaya bai ba kudeo ari ha hamamu ge ginye bani gu ha nyei banya kati lebri badig bai dan le busen la ba giri gi la subu diruni ba madig lumuti buri kati ramu do warg ke ti adiga ba kati libe na le adiga bai ligi bu gi sun ubo
0: Ni ibini la muleno mafinya tiya luago. Abad laniego Jesus hon.
2: Mashirgi li danlu nidi Jerusalem luago fedu ligia. Ahin hon, buiti furume wargo aura. Sinyati hiyeregu du hon halani no ubole. Anati au hiyeregu tina hon. La diga ruda numuti luago uriba laburi kati leha diga bai. Heiba li dan fedu. Au, midi badina kwento. Mashirgi li nidani lu nidi.
0: Larige laniego nisun le hon. Aba lederu Galilea. Larige houdi la muleno, lige lidi Jesus lida fedu lige. Mafura aguru gulinha, kamaha muga mabuse eruti larihinio. Itra linha halu hani huri lida fedu lige. Aba hariago.
8: Hagei funasavu girile?
0: Sarago hayati algu dahati aluago, hada grige. Nyenye noariago te aluago, aba ala uguri buiti lige. Hibiri aniaga.
8: Mabui dunti. Eye halumuti yangirigi.
0: Uwat niya ba adimu na hati ifuraha guluwa. Laduga, hanufu di hawa ihuri. La mida un hali fedo luma gua. Digia, le belu no Jesus templo rugo. Aba la gome seru arofuda. Aba ta weiri do hanigi huri. Aba haniya gua.
10: Ida linya sala subu di nuba ile saragu kate, matuni haga ligia.
0: Aba la niya gua Jesus hon.
2: Le narugu ta habai, mama numa gienti. Luma gienti leuna habalini. Ahin anihi nubai aba le ranse te lula dugani le la buse rubi bungio. La sobu di rubai ahin lumba gienti lubai bungio le narufu ta habai luma luagu lan nani nungu wa nadimure. Le adimure habai luagu lani lungu wa la dugani lun luweiri ngu wa narugu. Le alu habai weiri guni lun leuna habali le ge arinya gubali inarine ani uwa di maricha ulida. Ma inarine luagu ru lani Moisesi lurdu hung. La usun lira uwa tiniya bahida ge uwa da zuti luma lurdu ligia. Kau wagu habun ser hafaru nehilagu bay.
0: Aba hari ya gollo.
10: Ani hen sifiri buriba tibida. Kabu sembe lafaru nibu hilagu bay.
0: Aba lari ya gollo Jesus hon.
2: Wagu de gama kate lena digo belida luwire mera guni tawire da hani gisun huguya. Aruhu da lumuti Moises il wagu ti hagabri huriyo le sei ni tuagu austaruni. La usun mama lan ligia agume serubali igaburi ligia. Agume serun lagucha gulubaragi. Lige lebu bileresi biron aba irahu seini tuwagu loustaron ibini lida lueiru emeraguni. Ahinya diga hubali lira ibini lida lueiru emeraguni lueiru gahaduragunu lilurudu Moisesi. Kati wagu hagayinda numa luege narida wagdu aba uguguri dayaru gubilida lueiru emeraguni. Maguseraguta huma laule harihubai. Laula irisha uhaguseraguta.
0: Abati hagumeseru hada genhaga nobe in Jerusalem aligudaha harinyegu.
7: Masa anihale halu habai lung hafaru ni hilagu bai anihaga adimri hali gibuge guriri wo aniwati niaba ariya guti nikata lung lefna sa afie hama gumadi matelo agu guri lale kristu bai subudi timon halie gela liadin le ahiti deme liadi kristu ibide bai nikau halie gela liabi
0: da lagambo bali Jesus kata ile da larufu da helu bai templu rugu aba la niego la umala liherete
2: subudi humut na lubaiti subudi humai halia gen la niabi mama lau nani nungwa niabi aba le inare ni be lwagwa ni hinla lige auna habalina ani ibidieti hon au subudi numuti la daga luma gen la niabi ani lige auna habalina
0: abe bete abu seru hadairini uoti niaba aguru di lwagu la daga machili di lila lidani saragu hanya afiru te lwagu aba haniego
8: Tameleli abi Kristu, la dugu bafunage amu milagru sugula ugurile.
0: Aba hagamu ni farise ugule, haniye gubegirige ya luagu Jesus. Hagie haa haputi kufati. Aba hona hasuda ago, templu lugugi ya luo hadagri. Aba tilariye gu Jesusu.
2: Murusi lugubi itane redero humaya. Aba menagir budu lumo le ona habalina. Halu habadina, gama lumo madari hubadina. Dadega sinyabi lahidi linyihi badina lubai.
0: Abati hagume serun huriyu, aligu dagua hamo.
6: Haliyo mbafunasa lidi le sinyabi lubai nege wadairu ni. Laibu gafunasa hamo huriyu hagresi ya banya. Kamini la, la ularinya guwon, halu wahabadu, gama lumo madari hubadu. Ladega sinyabi lahidi linyihi badina lubai.
0: Le lagumu honwe yulida fedu ligia. Ligia di maweri gu. Lida tiwe ligia. Aba larana mu Jesusu. Aba lania gu lau umala liherete.
2: Le magra buti. Nyubi la nomo. Gurala. Le afinya tinuago. Lau hi habadu na wima titita ge lanigi. Keitania gu nilereru bungia.
0: Lania gu Jesusu lau lira. Luago. Hala afinya rute luago. Heresi biruba ila sifiri sandu. Da ligia. Miabi ingili meha sifiri sandu ladiga. Magiri budungi lila Jesusu lari gun cielo lido lueiri. Nyenye nuhada gigirigia dale hagambu bali kate ile aba haniego.
13: Inari ni luago aniha la profeta le mehelubo ili abi.
0: Hariega hibiri.
7: Aniha Kristu bai.
0: Hariega hibiri.
8: Ita lubasa galilena bai la Kristu. Tarinya hare lerenu bungi luago la duga magubu la uruwe Davidi Kristu. Ani belengi enti baila, fulasu maemele, nyengi enti lubai David.
0: Aba lubaiti hafari inagun grigi ya luigi ya Jesus. Nyenye nuyebe abuse enuti ya hadairini, uwati niyaba adiguti. abahagiri bunu sudarago hatani na templo harigon hamo farise guha habuti gufadiri abahaniye guhon sudarago
6: kawagu manugu habali
0: abahariye gu sudarago
6: uwagili ni aba adimure hati keila dimure hawukurile
0: abati hariye gu farise guhon
6: igira wagda dogin hongo lule yedunu ani hifunage aba hadage wabutigu o hadage la farise gu afinye tien lagu ahen grigi ha ha afala rubali wugiri ligia haibidi ya bubo nya lulu luru dun inya rogu wanyi
0: Nicodemo leyendo baya dimon ya luma Jesus guño ligia bahada ge fariseu abalania guhon
14: según waluru du siati wasiye diruni aba wugiri magambu gawa mai furumie lun wasubu diruni kala lidunu bay
0: abati hania gulu
6: galilea nagiye buguya badimon ya bailagu lufulesei Aturi abon lereno bungiu, basubu direbe iluago uo gilila ni amba profeta galilena.
0: Aba hau disungu bay, habio.
5: San Juan, capítulo 8.
0: Ahiti Jesusu, abalidi iluago ubu legiri bay olivo. Naruga binafi, abalagiri budu templo ino. Aba hayabi sungri gelubadu. Aba lanyunu, abalagome sarung arufu dahanho. Abati hanu garuf daten lur do moisesi ama fariseu abauri hadari rego agabar hei tuma abahi chugunu amida ko hama ko ha nyeme abahari gunu hesusu
11: maestro anu haburi to dari waguaru agabar hei tumari larin hare liluru do moisesi abagu hibe burinya ha lula chamora wagu dubu hawagu dari hovegu ange bugu ya kabariya gobe
0: ariego balilira lu hochugo Nugebu nala hichi gunidona. Aba dilena mchu Jesusu. Aba laburi hamuwa rugulao luha. Iti hasigino aliku dagoe. Aba larana. Aba lania goho.
2: Furumi uware kihidangi ele mafigo nti. Siyo lai furumi ya titubu tuwago.
0: Aba ilena mchu. Aba lasigino aburi hamuwa rugu. Da hagambu bani lelaria gobe. Aba hafriduga aba. Hagome serahama geha waina mutimaha nyabanya. Jesus urguñe eredera tumawuri tuwe. Abat larihe tuago aba larihe kutu.
2: Agaya sabu ga haichi kubanya biduru. Uwat saniya basia dirutibu.
0: Abat tania gulu.
3: Uwa, uwat niya ba napureme.
0: Abat ilania gu Jesus utu.
2: Niyao, masia dirunu badibu. Baiba, mafigo hatigia ba.
0: Abaya, ladimune a Jesus uhon grigia aba lania gu.
2: Auli lampu bay ubau. Le afala rutina meibu ku bay lida luburi e bihar gulu bay larugonga le ichu ku bay ibagari
0: abati hariya ku farise gulu
10: buguya badimun he buiti bogo me begiti lira
0: abalariya ku Jesus ho
2: lausun aula dumun he buiti nuogwa ge begiti lendariya ku bay au subudi numuti halinya ge laniabi lo mahaliyo balanidi ahe huguya e bidnya ti hon halia ge laniabi ni halion badina la Uguya, magosa ragudun kai hasami narubau waguna. Au, magosa ragudut ina ni aba. Ahan hamuga agosa raguda, na dugin hamuga lau uwarani. Ladaga mama raguba au agosa ragudun. Nugu chileuna habali na lagosa ragudu baginya numa. Buruwa tilida hilurudun, lagudan la le gefeha ma biya gurige lagu aba meme kate, gebegi la le harinya gubay. Getara linyati, au atimur habay lagu nufule isen. Nugu chileuna habali na adumar hatiginya luagu nufule sen.
0: Abati harinya gulu.
6: Hageige buguchi?
0: Aba laniya gu hon.
2: Ibidinya tina hon. Ni nuguchi ibidinya tiginya hon. Luhamuga subudi humani na subudi tihamuga ginya nuguchi hon.
0: Lida laniya gu bani Jesus ukate ile. Larufda ya templu gu. Lida flasu le nye tuba iburi gafu to laga isensu. Madagri lumuti ni aba ladaga machili gilila lidan. Aba yalariya gu Jesus hon.
2: Au naibuga, ani halu habadin, gama luma hoi gu balida haifigon, siyati hidi lenyehi balubay nidi.
0: Aba tihariya gu huriyo.
10: La faraguafu na salungwa, lariya gu bay, siyati hidi lenyehi balubay nidi.
0: Aba tihariya gu Jesus hon.
2: Una buna huguya. Ahi au yagutana inyo au. Lani ubaule huguya. Ahi au mama lani ubaule au. Ligia nani gubehon, luago hove gubala lida hifigon, la daga ahi mafinya hubai luago au la au hawe gubalida hifigon.
0: Abati haniya gulo.
10: Kata buti.
0: Aba laniya guhon.
2: Le naniya gubai hon luma gebinar. Gibeti kati lunti naniya guni hon luma luna gusara gudun hida. Le una habalina aniya ga lumuti inaruni. Ani kati riko bile nagambu bi luma ge le una habalina naniya ga hon lile no ubo.
0: Gamalumu. Wat gufuna dhamani luago la ugu chilila timune ha hon. Ligia laniya gubai hon.
2: Dame lehi nyuru nina aule liro uguri. Ligia meha subu diuruni luago au la au. Ani madugu na ni kata lita niri. Wedi gale la rufu tupe nugu chino. Ladiga numa nyele au na habalina. Migru lagi na nugu chinabugwa. Ladiga diga nani le au bi lagunda rasun wata.
0: Dale laniya gubani hesu sukate ibrile. Aba hafiye nusaragu luago. Aba laniya gu hesu suhon huriyo. Hafiye bai luago.
2: Aho agunflira lau nereru, hiabi balu nani huma disipulu gule timati. Aba mehasubu diruni inaruni, aba melesefrunu inaruni.
0: Aba hania gulu.
15: Latika vagu aburamu vagia, ani meredi gitiwa idamu neme nika un, ida linya tibarinya gubailogu wesefuru bala.
0: Aba lariya gu hesu suhon.
2: Ninarun hau, luago sun la ha digu banya figou, lidamu figou hagia. Aba idamu ni, Mama hata agia titila na muna. Ahinti aba isani, hata agia titila na muna sumada. Ahon lubaiti nesefura aule bungio irahu, esefuru bale timati. Subudi nali luago ladiko wagunhuma Abraham. Lausun lira, busiatu hafaru nina, ladika maha huma lule nubaibe hon. Au nadumrihan luago le larufu tubai nuguchi no. Uguya, adirhan le hafurin derube luma ge huguchi.
0: Awa haria gulu.
16: Abrahamu waguchi bai.
0: Aba laniya gu Jesus hon.
2: Luha muga inara ni la luago lirahan yuma Abrahamu. Adugi inha muga le la dugu bai. Lau sun ariya ga nali la inara ni le la rufdu bai bunkyu no hon. Busentu hafaru nina. Madugu ti meha Abraham ni kata libe lira. Le meme la dugu bai huguchi lige ha dugu bai.
0: Aba ti haria gu lo.
11: Mama te wagi basta di. Aba rigunye wagushi bungyu.
0: Aba laniya gu Jesus hon.
2: Ahi inha muga bungyu lubai huguchi bai. Tin sitin na hamuga hon, ladiga luma ge bungyo niabi, ani anaha ya. Mama lau nani nungwa niabi, bungyo au na habalina. Kawagu lasi ya rubi gufona da humani le naniya gubay. Ladiga mabusa nuhu maha gabu ni nerero. Mafi ya hugushi bay, lani guhuguya, ani busentu hadiga ni lugunda. Kafar hati gubay ni mafi ya luma ge furumi ya tida. Mari gudunti luwege inarini, mariya gutiginya inarini. Lidna le lariya gu iyeni ladumirin ya ke ligabri. Ladiga jeti aniligia lusi be iyeni. Ahiti au, ke inaro ni lubai nariya gubai, mafinya tunu. Kahita agia gayara be larufudu ni lau gafiga una. Ahiti inaro ni lubai nariya gubai, kati wagu mafinya hubai nu. Lelani bi bungiyo, agamba lumuti lereru bungiyo. Ahiti huguya, ke mama hubai lani bungiyo, ligia maha hubai hagambu ni.
0: Abati hariya gulu.
16: Wanari lau wariya gu lau samari na ba. Lau ginya nihi laba sifiri uribati bida.
0: Aba lariya gu Jesus hon.
2: Huwati sifiri uribati nida. Lena digu bai, nichu ginya inebese ilu nuguchi. Hugu ya ishi gami nebe nino. Malu hati na inebese inungwa. Lauson nihi ila aba aluga lumuti ninebese. Aniligia le agusere gu dubai. Ninaru hau, lagu lela adigu tikaso lau lenu bai bai, mawi bai la.
0: Aba tihariya gu hori ulu.
16: Anati gueto. Choru wa mali lagu anihi la sifiri uribati bida. Ilati Abrahamu, ilago profetagu, ani ariya gagidibu, laulela adugu tigasu laule buboy bi mowe baila. Wairigu tipfunage lui wawuchi Abrahamu, ilati Abrahamu, ilago profetagu, kata nyadibugi.
0: Aba lariyego Jesusu hon.
2: Ahana ichiga wairigu ni nuogwa, malabay. Ahinti nuguchi le meme uwagu bi hariyega luwagu ligia la habungi te bay, ligia ichigu bay uwairigu ni nuogwa. Uguya ibidia tihon anati au subudi tino ani aha na hamuga aniga luago ibidia la nu jeti na hamuga ginya kei huguya gamalumun subudi tino le timati ani adiga numuti le lupoibe Abrahamu le meha hagucha gunda ti meha laula subuduruni luago larihi bai la nu weyuri ani ariha lumuti aba lagunda aro
0: aba tihania guhuri ulun hesusu
10: uwa gubaigi ni dimisa irumobau ani arinya gatibu luago ariha bani Abrahamu.
0: Aba lariya gu Jesus hon.
2: Ninaru hau, luago lubara gen la nyela Abrahamu, anahi hadinameha.
0: aba habuda hadubu no achamro guni luago aba laramu dogo aba lafuri do templo gogi.
5: San Juan capítulo 9.
0: Lidale las gnebe Jesus lida gaba flaso aba larihi aba uguri marihi tilumage lagura ho aba haniye gulani discipulo gulo.
10: Maestro, casa wagu lagura hombre uguri le marihinga la diga sa hafigon la gubrigo o di la diga li figon guanarigo
0: aba lariye go Jesus ho
2: mama la diga li figon mama gen la diga hafigon la gubrigo la son serdube itara Lularihun wale liyara bibungi adiga. Nuti wadiga ni luatik marileon habali na lagu wejo gogili la. Gunya liligieme siyame wadiga ni. Son anahala ligibogu ubo le, au le lampu bay ubo.
0: Larige lariye gune Jesus ukate ile. Aba laswe na umuarugo. Aba ladiga murusu baribarabu lau larire. Aba lahuru duni lagu lagu le manihibay. Aba lariye gulu.
2: Baiba achebe bigi bulida duna legiri bai siloe mili la lira ona hout
0: abalidi manihi tiligia abala chibuni ligibunye dale lagiri budu bai arihan hati lubes naniko hamagiri ya hanya arihan ya bani amuria ha abahaniago
14: masa ni ha lenya ha anyuru bai amuria ha sensu
0: nyenya no ariago tia
17: aha ligia
0: hariaga hibiri
18: mama ligia lenege
0: Aba lariya go ugri ligia.
17: Aha, au.
0: Aba tihaniya go lo.
14: Idalia tiari ha di bulubai.
0: Aba lariya go hon.
12: Ugri lagiri be Jesusu. Ligia dugu be musu bari bari mu. Aba lahuru duni logu nagu. Aba lariya go nu. Bai bali da duna lagiri be siloe. Aba me bachi guni bigi bunyi. Aba tini di. Lasuru no chibu ni nigibu aba narihi.
0: Aba ti hariya go lo.
14: Hakegi ugri ligia.
0: Laniya ga hon
12: ibidi atinu agaila
0: aba dhanang ni ugri le mehmani hi bai hagi bu fariseu kai tili dala lui remera ku ni ladge Jesus bari bari bulle au bai lari da gwag de mani tili gya aba gi hal gu duni fariseu gu ugri li gya idali la gayar hali lu bai lari hi aba laniya gu hon
12: aba li chu gu bari bari mu logu nagu aba na chibu ni nigibu gwento ari hadin
0: Aba tihaniya gu hada ge fariseu gu.
10: Le uguri le adiga balikata ile. Sinyati lounag le la bungi yu ladiga minebenti luwe yuri emera gu nilu.
0: Hariya ga tihibiri.
19: Ida le ati lada gu niburi milaguru le ahinka figu ulube.
0: Aba lube iti nye ila fani gu hada. Aba ya hali gu duni le meha mani hibe.
11: Age buguya kabariya gu biluaga buguri le kaisi buguya lube ilariha gu dube.
0: Aba lariya gu.
12: Au, narinya hani, logo aba la profet.
0: Mati ebe fariseu guhafie lu logo manihi lameha uguri ligia, ani ariha li lagu eto. Darilu haguwa nuhong laguburi. Aba haniye guhong.
20: Ani asa hirele wagu bai harinye go lagu marihi gubanyi la lumagia laguri ya hong. Idaliati ariha lubai gu eto.
0: Aba haniye go laguburi gu.
20: Subudi wamuti, logo waru la le. Ani marihi ila dale lagu la hobi. Ibide tuon idalien la ariha le lubai. Nika la ariha gdubali. Ale gda hamoy. Wairi ali ganyala tilo na bulwege egon.
0: Anufu da iti ariha gdubani lira. Hon la gubri gu ugri ligye. Ladiga ariha ganyala fariseo. Logo sun la ha finro bai. Logo Jesusu la Kristu bai habugu bala. Tida ngay haligi li singuri. Ligye hariha gu bai la gubri gu.
20: Ale gda hamoy. Wairi ali.
0: Aba iti haguwa ruhuri ulu ugri le meha manihi bai. Aba haniya gulu.
20: Ariga bai inari ni wong ligibu ge bungyo. Subudi ti wong lwago kafigo la ugri lire.
0: Aba ti laniya gu hong.
12: Ibini ya tinu ahi kafigo lubai lumu mafigo la. Lena subudi rubai logo marinye na meha ani gwento arihadi.
0: Aba ya haniya gulu.
19: Kasa ladiga bai bau. Idalesa ladiga lula ariha gadunibu.
0: Aba laniya gu hong.
12: Ariga ganali hu. Membere seguntu nau. Kati ogu habuse nariya guniya hun. O di businye tuike hafalaru ni.
0: Aba ti hanabu ni. Aba haniya gulu.
11: Bugu ya falabu muti larufu daha ugiri ligia. Ahi wagia larufu daha Moisesi wafalaru bai. Subudi ti won lua guadimure hala meha bungi ulu Moisesi. Ahi ile ibidiye gubwai ti won halie genti la.
0: Aba ti lariya gu ugiri ligia hon.
12: Niha kata ile buidi tumabai.
1: ibidi etila anu haliyenge etila ani ari agdala adin subudi timo logo magan bolania bungi o kafiko ti harugiya nu ahudra go banya lu hamaha adig bali ligunda lagamba magan bunya hagili logo niya ba ari agdati aba gri gele agura hoti marihi lu hamuga mama la lu mage bungi uliya bi wugrile siyati hamuga ladig ni kat
0: abati haniya go lu
10: Buguya sanle agura hobo ibun lao figo busenti bubarufu da hawon
0: aba habugu nitida ge haligilisi aba lagambo hesusu log buga hamani mari hitile me halare ida kwagdube tatile la dura go bailuma aba lariye go lo
2: afiye tibulago lira ubuguri
0: aba lariye go buguri ligelo
1: ariya go bainu katila afiye naam go logo
0: aba lariye go hesusu lo
2: ariya bali Aule umo bai badimureha.
0: Aba lahu duragun ligibge Jesus. Aba lariego.
1: Afinyatina naburemi.
0: Aba lariego Jesus.
2: Ni abi benyaho ubo wagun. Lanadugo iricho. Luharihi ha marihi banya. Lumalumarihi gudanani ha ariha banya.
0: Dale lagabo bali. Hada ge farisegu ha. Nyembe yekate ile. Aba haniego lo.
20: Bariego nyati lo agu marihi wama.
0: Lariego Jesus hon.
2: Lung hamuga marihi huma, mafigo tung hamuga, gamalumo kay harinya go lagu ariha huma, kafigo hadun.
5: San Juan, Capítulo 11
0: Nyeye apa uguri sanditi giri di Lázaro, lila na fulasu le giri bay Betania, le tagaira Maria tuma Marta to tibugay. Maria tuguya to litu Lázaro le sandibay, tuguya to eser buimbiye in luagu lugu di Jesus. Aba tamabi dagudani lautidibu. Aba di honaha biya itunuha aniga lu Jesusu.
21: Jesusu, sandi intiabu mada.
0: Da lagambu bali Jesusu katele, aba laniego.
2: Mama bai oweni lebe ha sandile. Lonti bai larihinu alweri gubungio, lumbagin alun larihinu alweri gulira ubungio lidagi.
0: Lausu weri lahisien, Marta, Maria, luma Lázaro lu Jesusu, dale. Lariya wagu bailu luagu sandi elan Lázaro rey de igi li biya veyo li dan flasu leñe in lubay. Lari gen, aba lariya gu hon lani disipulu gu.
2: Keimu Yahude.
0: Aba ti hariya gu lu.
14: Maestro, malik li luma ge halu gu huri hua chamur gu dubu wagu nyen. Usenya dibu bidi nyen.
0: Aba lariya gu Jesusu hon.
2: Madu sinye aura li dan aba veyo. Ahin lubay te ebu ka aba gurigi o veyo ago. Machugera gu bay. La de galari hubila la rugonga le yabi ubogo. Ahin eibu ga ariabu la sugar guba. La de galuburiga.
0: Lari ye abalaria go Jesus hon.
2: Arumuga wamada Lázaro. Nebuka agagudahe.
0: Abati haria go disciple gulu.
10: Maestro. Ahin arumuga lubai la rei da guare galinha.
0: Minilati Jesus laulira loguhila la Lázaro. Harita guti disciple gulagula furume guar arumuni la dimure. Abat lariya go Jesus hon furago.
2: Hila Lázaro. Anigundat na lau uwa na nyei. Latiga buiti mati itara hon. Afinye humamuga. Kaimon warihei.
0: Abat lariya go Tomasi. Leubay hariya gamado. Hon hibiri disipulu go.
1: Kaimon ginye. Hila wa mamuga uwa raluma.
0: Kale la chiliribay Jesusu. Gadre lewe ilumage labunu Lázaro. Lidise Betania lo Jerusalén kai bia kilometru dimi. Sarago haya ti hada ge huri yunyudu ti Jerusalén ge bisi don Marta tuma Maria lu hamali haniyo lo agu lome hamule. Da tagabu bai Marta lo agu anite la Jesus o chuli reina aba tafri dun lubano. Ahu Maria aba tere de rumunat. Aba tania gu Marta lu Jesus o.
22: Lu hamuga. Jaya ti puti, mau ti hamuga na mule, ani subuh itu no, lagli coba ila bungi sulle pemuri haluma bu.
0: Lariya ga Jesus itu,
2: lagu yugo bapa mule.
0: Lariya ga Marta lo,
22: aha, subuh itu no, lagu yugo bala, lida me hasar wilai, lida me lagu muwe.
0: Abadi lariya ga Jesus itu,
2: au yugo nibe. Au ibagari le afinya tinuago ibini lome la bagari dayabu. Ani son levi wa gilwe ani afinya ligia nuago mawe bay lon son dan. afinha bom muti san lira.
0: Tarinha galo.
22: Ah, na bureme. Afinha na logo bugia la Cristo, bai le lira o bungio, le me halu bai le abi o bo wagun.
0: Lari e tarinha goni marta le. Abati di ogo Maria. Aba tarinha go tuma.
22: Ani hen maestro ya. Lune ge bidi lu.
0: Kei tagama ni Maria kataile. Aba tasaru. Aba ti di furese erihe Jesus. Me belu giliti Jesus uburugo. Lida agili flasu le nyen lubei tadari rei Marta. Nyen ya nugurigi ya muna da ama liho Maria. Dale harihi bei tasaru. Aba tafuri dun furese gwen. Aba houdi tariki.
14: Harita guyebe. Lagu teibu gala ayaho ha. Lagu umua ha.
0: Dati le tachini lube Maria le nyehi lube Jesusu. Aba tahu duragun ligibuki. Aba taninya gu.
22: Na bureme. Muhamuga yanya tibu. Muhete hamuga namule.
0: Dale larihi be Jesusu tayahu Maria hama grigia hanyibu betuma. Aba liru dagu tida lani. Aba laninya gu hon.
2: Alia san habu nai.
0: Aba haninya gu lu.
22: Higabu. Bali hei.
0: Aba layahun Jesus. Aba tihania gu grigia.
14: Arika kuma. Nuei di meha lisi en lu.
0: Nyenye nuhada ge arinya gu tia.
10: Ani hale ariha gudu balin wugiri le marihin bai. Sinyati hamuga funasan la digun lu mowe la lasaru.
0: Aba etiru dago lanigi Jesus. Aba layara fadu lu umoha. Umoha ligia. Aba huyu luagu dubu. Nyenye aba dubu ni dame. Aba larinya gu Jesusu.
2: Gidahu maidubu.
0: Aba tarinya gu Marta lu.
22: Moste hingi alila. Laduga gadri wei gwele luma gelongi.
0: Aba larinya gu Jesusu tu.
2: Masa ania gatina bon. Luagu ahabula afia nuagu. Barihibi la luwini kubungiyo.
0: Aba ti hagidaru ni dubu. Aba larinya Jesusu cielo. Aba larinya gu.
2: Nugu chen. Tem que no muto por lago bagambo, nina. Subude no muto lago agamba bani na sum adan. Na linha guin lira, hawago grigue hajabanha. Lunha finha no lago buguia lá ou na rabalina.
0: Lari, la linha gunicata ilé. Aba lagoa rego.
2: Lázaro! Furiba nhenguinha.
0: Aba lá furidun hilali. Lau luha buluma lugudi grago tau gamis. Grago ligibu tau abanga famel. Aba la linha gu Jesus hon.
2: Farara humei. Igre humei lun lidin.
0: Lau la susere dun lira, saragu hadang igrigi ha, nyudu bai ariha umaria, ariha hamai le la digu bai Jesusu, aba hafinya nu lagu. Nyenya nu hadang ye, aba haudin hamu fariseu, aba habagda guni le la digu bai Jesusu hon. Aba tihebi fariseu gu, hama habu tigu fadiri gu, aba honda nu hama hinyu agai aguma dihatinya, aba haniya gu.
16: Kabasa wadiga? La dago yete wugri le sarago milagro ahi te wigra itera afiero bate sun grige lo agua aba meti habi gumadi mate roma na aba me hagumu cha guago de no templo lo sun warasa
0: nyen ya ba hadage giriti gaifasi ligi habuti be fadri gulida irumu ligi aba lani go hon
16: ibide ti nikata hon mari hi humo lago buidu tumala won lu longwe aba de wugri hawago hibidi mama lula gani cha wago sun warasa.
0: Mama lau lani gaifa si lungwa laniye gailira. Laduga kai ligia la fadiri le inyu tima belida irumu ligia. Aba laniye kukuduni bongi ulo. Lwagu lowe bala Jesusu hawagu huriyo. Ani mama rik hawagu huriyo. Lugie londoro niye sun lirahi bongi uha disa gobaye hawari wago. Lumage tiwe ligia aba hagume seru hagume dihatia aransi ya lung hafaru ni Jesusu hilago bai. Ligi aba lubai maibu guhali la Jesusu furaa guhada huriu. Aba lafri dun hudege aba lidi lido aba flasu giri di efurain. Jarafa lu flasu magaira wati. Aba ledete nunyei hama lani disipuli. Jarafa liti hafedu huriu le giri bai lueyu resefuru ni. Saraguhaya grigi anyudu Jerusalem. Luhadugu ni igaburi le lani na haruma du lubarage fedu ligi. Halu wahanyei ti Jesusu. Dati le tempulu rugunya nula. Aba halik daha hamagwa.
16: Kaharinya gubay. Liabi balida fedu odimiabi bay.
0: Ruhe ti fariseu gu hama habu ti gu fadiri gu dimurei. lule la subdiruti halia ila Jesusu lula lariyaguni baruha mamu gai adar.
5: San Juan capítulo 12.
0: Sisi wei lubara genluwe yuri eseforuni abalidi Jesusu betani lenye lubai lagana wa Lazaru le Lazara gudubai hadage hilaj abahadugu aba adineru ninye iluagu ulufuleisa Marta tugehe ragubo Lazaro abahada giha nyumba ya logu dabu la luma Jesusu abati tanugu Maria ababudei ibinye ile seruti abatahuru dogune lugudi Jesusu lao abataraga hani lautidibuli abalehemo gadu ibinye iligia nye imunadi abalaria guhudas Iskariote leliro isimo abahada gelani Jesusu disipulu le meme lube ila luguruni
4: Kasa wago maluguruun luba ibinye ile logo hiru wa sanfiyadiri lun lihidira wagun kudemetinya.
9: Lariyangu bai huda si itara. Mama lagu berese la hau kudemetinya. Lariyangu bai itara. Ladiga hiveru lan. Ani keiti ligia la gama barun lage isensu. Aba haliberu halidang ele ichigu bai tido. Aba ti lariyangu Jesusu lu.
2: Igre bon. Tarasi anunyadi na lubala chilo nu weyu na bununiwa. Suwa ata nyemba ya lagu demeti nhagano guwa. Ahinti au, mama badina huma suwa ata.
0: Aba, hasubu diru ni saragu hada gehuri yu lagu. Anihi ila Jesusu betani. Aba, hodi nye. Mama rigilu harihini. Luye harihini Lazaru le Lazaru gidube Jesusu hada gehilani. Aba, geti huwa redu habuti gufadirigu. Lida aba lunginye. Hafar ni Lazaru. Lada gibeti ya lahuri yu adise duti hawe lu hafinya no luagu Jesusu. Lida geti Lazaru. Saragu haya grigi ajidu di Jerusalem lupa fedu le luwe yuri esefurini. Laruga, aba hasubu diruni luagu la chili urbala Jesusu nyehi uburugu. Aba ti hatu ha tubana faluma aba aba hafri du lubaru Jesusu akuwa rahengi.
13: Wiri guni lupu kio Bini wa tila njimi beli daliri lukure Bini wa tili uwe Bini wa te
0: Aba la dari nu Jesusu aba burigu Aba la wari nu Kaila ninye gu tida lanenu bongi
23: Manufu da daba uburu kusio Anite buru ite wanin lagu aba lirere burigu
0: Uwate bukufana da hamani lani disipulu kukate ilewe iligie Lari gie Dale belule Jesusu lido laruwe hayaga ta cielo. Abaharita go lagu buruwa la sun kata ile lagu. Ani itara liye la basu sereti. Giri ya tibu ga hanya ibaya dale laguwa rube Jesusu lun Lazaru lida ge lumuha lun lagu yu guagu tuni. Abagdo go hamuti le harihu bai. Ligia lebu bai hafri do giri ya eresi birei Jesusu. Laduga hagabu lagu milagru le laduga bai. Aba tihania gu fariseo gu amo.
11: Ariye humali luagu siyala la dugu ni wanikata. Hafala runye sun grigi.
0: Nyeye nukriye gu hada grigi ha. Nyedu be Jerusalem. Lu ahudura gu lubungi ulida fedu ligie. Aba hayabi grigi gu hagia lumo Felipe le Bethsaida na. Nye Galilea. Aba hariye gu lu.
2: Buseti wa warihi ni Jesusu.
0: Aba lidi Felipe. Aba laniye gu lu Andresi. Aba hodi biyangu behagia, aba hudagwe ilu Jesus. Aba tilaniye gu Jesusu hon.
2: Siluha aura lun lichi guna uwerigu nino aule lirago gugure. Ninaru hau, lagu ahi la maburhan aba lagu turigo muarigu lun lonwe, aba meme bai agu. Ahi auwe, laluba hoa basarago lidangin. Lehinsi habuti lun libagari, leferi tirubai. Ahi leme beresieti lau libagari lidang ubaule, larei dubai luba ibagari le magumu chaditi. E bosenti le serevi dunina, lonti la fala runina. Ani le nye numuti, nye begin le eserevi dubalina. Le eserevi dutina, la digubo nugu chelu inebe wala. Ani aba la narime idihari nuagu kwento. Kaba sa nariyega. Nariyego bafunasa, nugu chi. Salba ba na lidagia idihari le kwento. Kwa, lon lira ni abi, nugu chi. Ruala oirigo ni lubiri ni dagi.
0: Aba ti lagambu ni wala ni kwa mwala li sielu ki.
23: Ruali oirigo ni dagi. Ani li chugu yo.
0: abati hanya gu gerige hanya banyak agam bah, lagu wayi hurula. Hibiri ani aga.
14: Aba angeli, adi mirah bayilu.
0: Abati lani aku Yesus hong.
2: Mama te lagu nufule sen lagam bu umala lile, lagu nufule sen. Aniha dan ligi yalun lagu serawagud.
3: Estás escuchando Fe Low Bíblica, la Biblia en español, inglés, garífuna y quechí.
2: Fía, le acompañé a